ಭುಜಮೇ ಲಕಲಪಟಕಟ ರಾಧ ಲಲಿತಾ ಚಂದ ಸಲಿಯೋ ಗೋರ ರಂಗ ಘೋರ ಸರ ಘೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ